ಈ ಚನಟಿ ಕ್ಷಮಿಂಪರಾಧಿತನಿ ಶೀರ್ಷಮು ದೃಂತು ಗಂಡಿದೆ ಸುದರ್ಶನಮುನ ಈ ಕ್ಷಣಮುನ ತಿರಂಗುಗ ಭೂಮಿ ಭರ